0: 1550 KRPI ರೇಡಿಯೋ ತೆ ತುಸಿ ಸುನ್ ರಹೇ ಲೈವ್ ಫ್ರಮ್ ಗುರು ನಾನಕ್ ಸಿಖ್ ಗುರುದ್ವಾರಾ ಸಾಹಿಬ್ ಸ್ಕಾಟ್ ರೋಡ್ ಸರಿ.
1: ಯು ಆರ್ ಲಿಸ್ನಿಂಗ್ ಟು KRPI 1550 ರೇಡಿಯೋ ಫರ್ನ್ಡೇಲ್ ವಾಷಿಂಗ್ಟನ್.

ಅಸ್ತತ ಕರಹ ಸಾಂತ ಮೀತ ಮುಖಮನಿ ಸಹಜ ಗೋವಿಂದ ಗುಣ ನಾಮ ಸರ್ವ ಇಚ್ಛಾ ತಾಕಿ ಪೂರ್ಣ ಹೋಯೆ ಸರ್ ತೇ ಊಚ ಪಾಯ ಅಸ್ಥಾನ ಹರ ಧನ ಖಾಟ ಚಲೆ ಜನ ಸೋಯೆ ಹೇಮ ಸಾಂತ ರಿದ್ಧ ನವ ನಿದ ವಿದ್ಯಾ ತಪ ಯೋಗ ಪ್ರಭ ಧ್ಯಾನ ಚಾರ ಪದಾರ್ಥ ಕಮಲ ಪ್ರ